ಆ ಪೈಲ ಆ ಸುರಸಂಗ ಆರ್ಣರಾಮ ಹಮಾರ ಕಳ್ಕಾರಮಯ್ಯ ರಾಮ್ ಪೇಯಾರ ನಾಳೆ ಅಲಾಖನ ಲಖಿಯೇ ಮೂಲೆ ಗೋರ್ಮುಖ ಲಿಖ ವಿಚಾರಾಹೇ ಗೋರ್ಮುಖ ಸಾಧು ಶರಣ ತುಮಾರಿ ಕರ್ ಕಿರ್ಪಾ ಪ್ರಾಪಾರ ಉತಾರಿ ಅಗ್ನ ಪಾಣಿ ಸಾಗರ ಅತ ಗಹಿರಾ ಗುರ್ ಸದ್ಗುರ್ ಪಾರ ಉತಾರಾಹೇ ಮನ್ಮುಖ ಅಂದಲೇ ಸೋಜೀ ನಾಹೀ ಆವೇ ಜಾಯ ಮರೇ ಮರ ಜಾಹಿ ಪೂರ್ವ ಲಿಖಿಯ ಲೇಖನ ಮಿಟೈ ಜಮದರ್ ಅಂಧ ಖುವಾರಾಹೇ ಏಕ ಆವೇ ಜಾವೇ ಕರ ವಾಸನ ಪಾವೇ ಕಿರ್ತ ಕೆ ಬಾಂಧೇ ಪಾಪ ಕಮಾವೇ ಅಂದಲೇ ಸೋಜೀ ಬೂಜ ನ ಕಾಯಿ ಲೋಪ

ಹೀ ಕೇಶ ಗೋವರ್ಧನ್ ತಾರಿ ಮುರಳಿ ಮನೋಹರ್ ಹಾರ ರಂಗ ಮೋಹನ್ ಮಾಧವ್ ಕೃಷ್ಣ ಮೋರಾರೆ ಜಗದೀಶ್ವರ ಹರ ಜೀವ ಅಸುರ ಸಂಹಾರೇ ಜಗಜೀವನ್ ಅವನಾಶೀ ಠಾಕುರ್ ಕಡಕಡ ವಾಸೀ ಹೈ ಸಂಗಾ ತರಣಿ ತರ ಈಸ್ ನರಸಿಂಘ ನಾರಾಯಣ ದಾಢಾ ಅಗ್ರೇ ಪ್ರಥಮ ತರಾಯಣ ಬಾಮನ ರೂಪ ಕಿಯಾ ತುದ ಕರ್ತೇ ಸಭೀ ಸೇತಿ ಹೈ ಚಂಗಾ ಶ್ರೀ ರಾಮಚಂದ್ರ ಜಿಸ ರೂಪ ನಾ ರೇಖ್ಯಾ ಬನವಾಲೀ ಚಕ್ರ ಪಾಣ ದರ್ಶ ಅನುಪಿಯಾ ಸಹಸ ನೇತ್ರ ಮೂರ್ತ ಹೈ ಸಹಸಾ ಇಕ ದಾತಾ ಸಭ ಹೈ ಮಂಗಾ ಭಗತ ವಚ್ಚಲ ಅನಾಥ ನಾಥೆ ಗೋಪೀ ನಾಥ ಸಗಲ ಹೇ ಸಾಥೆ ಬಾದೇವ ನರಂಜನ ದಾತೆ ವರ್ಣ ಸಾಕೋ ಗುಣ ಅಂಗಾ ಮುಕಂದ ಮನೋಹರ ಲಕ್ಷ್ಮೀ ನಾರಾಯಣ ದ್ರೌಪದಿ ಲಜ್ಜಾ ನಿವಾರ ಉದಾಹರಣ ಕಮಲಾ ಕಂತ ಕರೆ ಕಂತೂಹಲ ಅಂಧ ಬಿನೋದೀ ನೇ ಸಂಗಾ ಅಮೋಘ ದರ್ಶನ ಆಜೋ ನೀ ಸಂಭೋ ಅಕಾಲ ಮೂರ್ತ ಜಿಸ ಕದೇ ನಾಹೀ ಖೋ ಅವನಾಶೀ ಅವಗತ ಅಗೋಚರ ಸಭ ಕುಝ ತುಜ ಹೀ ಹೈ ಲಗಾ ಶ್ರೀ ರಂಗ ಬೈಕುಂಠ ಕೇ ವಾಸೀ ಮಸ್ಕ ಪೂರ್ಮ ಆਗਿਆ ਔਤਰਾਸੀ ਕੇਸ ਵਿਚ ਚਲਦ ਕਰੇ ਨਿਰਾਲੇ ਕੀਤਾ ਲੋੜੇ ਸੋ ਹੋਏਗਾ ਨਿਰਾਹਾਰੀ ਨਿਰਵੈਰ ਸੁਮਾਇਆ ਧਾਰ ਖੇਲ ਚਤਰ ਪੂਜ ਖਾਇਆ ਸਾਵਲ ਸੁੰਦਰ ਰੂਪ ਬਣਾਵੇ ਬੇਣ ਸੁਨਤ ਸਾ ਮੋਹੇਗਾ ਬਨਮਾਲਾ ਵਿਭੂਖਨ ਕਮਲ ਨਾਇਨ ਸੁੰਦਰ ਕੁੰਡਲ ਮੁਕਟ ਬੈਨ ਸੰਖ ਚਕਰ ਗਦਾ ਹੈ ਤਾਰੀ ਮਾਂ ਸਾਰਥੀ ਸਸੰਗਾ ਪੀਤ ਪੀਤੰਬਰ ਤੇ ਪਵਨ ਤਣੀ ਜਗਨਨਾਥ ਗੋਪਾਲ ਮੁਖ ਭਣੀ ਸਾਰਗ ਤਰ ਭਗਵਾਨ ਬੀਠਲਾ ਮੈਂ ਗਣਤਨ ਆਵੇ ਸਰਬੰਗਾ ਨੇ ਕੰਟਕ ਨੇ ਕੇਵਲ ਕਹੀਏ ਤਨਹੰਜੇ ਜਲ ਥਲ ਹੈ ਮਹੀਏ ਮਿਰਤ ਲੋਕ ਪਿਆਲ ਸਮੀਪਤ ਅਸਥਿਰ ਥਾਨ ਜਿਸ ਹੈ ਅਭਾਗਾ